ಚಿತ್ತ ಚೋರಾ ಬೃಂದಾವನ ಸಂಚಾರ ಬೆಟ್ಟ ಚಿತ್ತ ಚೋರಾ ಬೃಂದಾವನ ಸಂಚಾರ ಗೋಪಾಲ ಗೋಪಾಲ ಹೇ ಮುರಳಿ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ.